ಬನಂದ ವಿಸ ಸತನ ಶ್ರೀವಾಹೇ ಗುರು ಸಾಹೇಬಜಿ ಸೂರಠ ಮಹಲ್ಲಾ ಪಂಜವಾ ಕರ ದೂಜಾ ದ್ರೌಪದಿ ಏಕ ಓಂಕಾರ ಸತಗುರು ಪ್ರಸಾದ ಸಗಲ ಮನಸ್